ವಾಹಿಗುರು, ವಾಹಿಗುರು, ವಾಹಿಗುರು, ವಾಹಿಗುರು, ವಾಹಿಗುರು, ವಾಹಿಗುರು, ವಾಹಿಗುರು, ವಾಹಿಗುರು, ವಾಹಿಗುರು, ವಾಹಿಗುರು, ವಾಹಿಗುರು, ವಾಹಿಗುರು, ವಾಹಿಗುರು, ವಾಹಿಗುರು, ವಾಹಿಗುರು, ವಾಹಿಗುರು, ವಾಹಿಗುರು, ವಾಹಿಗುರು, ವಾಹಿಗುರು, ವಾಹಿಗುರು, ವಾಹಿಗುರು, ವಾಹಿಗುರು, ವಾಹಿಗುರು, ವಾಹಿಗುರು, ವಾಹಿಗುರು, ವಾಹಿಗುರು, ವಾಹಿ